ಸಾಯಿ ಕಲ್ಲೂರ್ ಆಂಡ್ ಆನ್ ದ ಹಾರ್ಮೋನಿಯಂ ಬೈ ಶ್ರೀ ಪಂಚಾಕ್ಷರಿ ಹಿರೇಮಠ್. ಶ್ರೀ ಕುಮಾರ್ ಮರ್ಡೂರ್ ವಿಲ್ ಬಿಗಿನ್ ಹಿಸ್ ವೋಕಲ್ ರಿಸೈಟಲ್ ವಿತ್ ರಾಗ್ ಛಾಯಾ ನಟ್, ವಿಳಂಬಿ ಝುಮ್ರಾ ಇನಾಯತ ಹೂ, ದೃಕ್ ತೀನ್ ತಾಳ್ ಏರಿ ಮಾಲಿನಿಯಾ, ಫಾಲೋಡ್ ಬೈ ತರಾನಾ ಇನ್ ದೃಕ್ ತೀನ್ ತಾಳ್.